0: ಮಾಡಿ ತಿರುಚಿ ಚಲ ಚಲ ಆಕೆ ಝೂಮ್ ಆಡಿ ತಿರುಚಿ ಚಲ ಚಲ ಆಕೆ ಝೂಮ್
1: ಆಡಿ ಚಲ ಚಲಾಕೆ ಝೂಮ್ ತಿರುಚಿ ಚಲ ಚಲಾಕೆ ಝೂಮ್ ಬಾಜು.